0: da ne ho a se wo kwati awurade na abetumi aye se je awurade wa aso nye ni wa je wo papa na ye fa ni dia obem ma ye na so wie
1: o se ye ja na chiri wa aso wie ni wa busiam ma me ka chira wo Siamo su ma posso un one catch us here ye dia betumi atena busu ye dem opera woni bi yesu say ye jane chiriwa asundue ni wa warem ye me pesa me catch on this say wo kwati yesu asundue ni busu ye dem oh say wo jane chiriwa ye dia ni wa mawo ma me catch ra wo say wo kwati awurade a wo betumi adiye Oh, say ye ja na chiriwa. Eba wa be ye den wen ya ba. Fe urade. Akwa bi e wo ma.

here. Apanese fue. No. Se obitiem wana se se nyom na meto no. Ewrade nkoma no. Ewrade nkoma no. Ewrade nkoma wa wade mu. Ewrade nkoma wa juma sem. Wa juma sem ye ye. Wa wari sem ye ye. Wusuku sem ye ye. Ye da da ye da da ye da da.